ಮಾಮೃತಾತ್ ತ್ರಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ವರ್ವಾರುಕಮಿವ ಬಂಧನಾ ನೃತ್ಯೋರ್ಮುಕ್ಷೇಯಮಾಮೃತಾತ್ ತ್ರಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ.